0: ಹಕ್ಕ ಸಚ್ಚ ಜವಾಬ ಹೈದರಾಬಾದ್ ಮತ್ 91.6 ಸಿಂಧು ಜವಾಬ.
1: ಜಿಸ್ ಧರ್ತೀ ಸೇ ಜೋ ಶಹಬಾಜ್
2: ಉಸಿ ಖಿತ್ತೆ ಕಿ ಬನಿ ಹೈ ಆವಾಜ್
1: ಜೀ ನೆಟ್ವರ್ಕ್ ಕಿಯಾ.